ಅಯನ ಭಜಮಂತ ಜನೈಕಮ ಐ ಮಾದ್ರೆ ಮಿಯೋ ಸಾನ್ ಫ್ರಾನ್ಸಿಸ್ಕೊ ಪೆರ್ದೋನಲೊ ಸೆಣೋರ್ ಐ ಆಲ್ಮಾ ಲೂಯಿಸಾ ದಿಯೋಸ್ ಕೆ ತೆ ಪೆರ್ದೋನೆ.